0: ತೀರ ಕಿಟ ಧ ಘೇಡ ನಗ ಧೀನ ತಕ್ಕ ಧ ತೆರೆ ಕಿಟ ಧ ಘೇಡ ಧ ತೆರೆ ಕಿಟ ಧ ಘೇಡ ನಗ ಧೀನ ತಕ್ಕಂತ ಧ. ಶ್ರೋತಾ, ಇಸೆ ಕಹತೆ ಚಾರ ದರ್ಜಾ.
1: ಅಚ್ಛಾ
0: ಹಾಂ ಜೀ, ಚೌಪಲ್ಲಿ, ಅಲಗ ಅಲಗ ಬೋಲೋ ಕಾ ಔರ್ ಅಲಗ ಅಲಗ ಚಲನ್. ಧ ತೀರ ಕೀಟ ಧ ಘೇಡ ನಗ ಧೀನ ತಕ್ ಧ ತೆರೆ ಕಿಟ ಧ ಘೇಡ ನಗ ಧ ತೆರೆ ಕಿಟ ಧ ಘೇಡ ನಗ ಧೀನ ತಕ್ ಧ ತಕ್ಕಂತ ಧ ಘಂತ ಧ ಘಂತ ಧ ಘಂತ ಧ.